0: ಏಳಿಗೆ ಇಲ್ಲ. ಸೋಮಾರಿ ಮನುಜ ಹೊತ್ತಿಗೆ ಮುಂಚೆ ಏಳುವುದಿಲ್ಲ, ಶಿಸ್ತನು ಮರೆಯೇ ಬಾಳಲ್ಲೆಂದು ಏಳಿಗೆ ಇಲ್ಲ. ಪ್ರಕೃತಿಯಲ್ಲಿ ಋತುಮಾನಗಳು ಹಿಂದೆ ಮುಂದಿಲ್ಲ, ಕಾಲಕಾಲಕ್ಕೆ ಆಗುವುದೆಲ್ಲ ಆಗದೇ ಇಲ್ಲ. ಪ್ರಕೃತಿಯಲ್ಲಿ ಋತುಮಾನಗಳು ಹಿಂದೆ ಮುಂದಿಲ್ಲ, ಕಾಲಕಾಲಕ್ಕೆ ಆಗುವುದೆಲ್ಲ ಆಗದೇ ಇಲ್ಲ. ತರುಲತೆಗಳು ಮಾನವರಿಂದ ಬೇಡಿದ್ದಿಲ್ಲ, ತಮ್ಮ ತಮ್ಮಲ್ಲಿ ಹೊಡೆದಾಡಿಕೊಂಡು ಸತ್ತದ್ದಿಲ್ಲ. ತರುಲತೆಗಳು ಮಾನವರಿಂದ ಬೇಡಿದ್ದಿಲ್ಲ, ತಮ್ಮ ತಮ್ಮಲ್ಲಿ ಹೊಡೆದಾಡಿಕೊಂಡು ಸತ್ತದ್ದಿಲ್ಲ. ಪ್ರಾಣಿ ಪಕ್ಷಿ ಮೋಸಗಳನ್ನು ಮಾಡಿದ್ದಿಲ್ಲ, ಮರಗಿಡಗಳು ಆಶ್ರಿತರನ್ನು ಓಡಿಸಿದ್ದಿಲ್ಲ. ಪ್ರಾಣಿ ಪಕ್ಷಿ ಮೋಸಗಳನ್ನು ಮಾಡಿದ್ದಿಲ್ಲ, ಮರಗಿಡಗಳು ಆಶ್ರಿತರನ್ನು ಓಡಿಸಿದ್ದಿಲ್ಲ.
1: ಆರ್ ಯೇಹ್ ತೀಸ್ರಾ ಔರ್ ಅಂತಿಮ್ ಚರಣ್.
0: ಪ್ರಕೃತಿ ನೋಡಿ ಮಣ್ಣಿನ ಮನುಜ ಕಲಿತಿದ್ದಿಲ್ಲ, ನಿಸರ್ಗ ಪಾಠ ಕಲಿಯೇ ನಾವು ಕೆಟ್ಟದ್ದಿಲ್ಲ. ಪ್ರಕೃತಿ ನೋಡಿ ಮಣ್ಣಿನ ಮನುಜ ಕಲಿತದ್ದಿಲ್ಲ, ನಿಸರ್ಗ ಪಾಠ ಕಲಿಯೇ ನಾವು ಕೆಟ್ಟದ್ದಿಲ್ಲ. ನೆಲಮುಗಿಲ ನೋಡುತ್ತಾ ನಾವು ಕಲಿಯಬೇಕೆಲ್ಲ, ರವಿ ಶಶಿಯ ಇರುವಿಕೆ ಕಂಡು ನಡೆಸೋಣ ಬಾಳ. ನೆಲಮುಗಿಲ ನೋಡುತ್ತಾ ನಾವು ಕಲಿಯಬೇಕೆಲ್ಲ, ರವಿ ಶಶಿಯ ಇರುವಿಕೆ ಕಂಡು ನಡೆಸೋಣ ಬಾಳ.
1: ಇಸ್ ಗೀತ್ ಮೀ ಏಕ್ ಪಲ್ಲವಿ ಏಕ್ ಅನುಪಲ್ಲವಿ ಆರ್ ತೀನ್ ಚರಣ್ ಹೇ ಯಹ ಚತುಷ್ ನಡೆ ತಾಲ್ ಮೇ ಆತಾ ಹೇ ಅಬ್ ಭಾಯಿ ರವೀಂದ್ರ ಹಮೇ ಯಹ ದಿಖಾತೆ ಹೇ.
2: ಒಂದು ಎರಡು ಮೂರು ನಾಲ್ಕು, ಒಂದು ಎರಡು ಮೂರು ನಾಲ್ಕು.
1: ಅಬ್ ಮೈ ಏಕ್ ಏಕ್ ಪಂಕ್ತಿ ಗಾಕರ್ ದಿಖಾಂಗಿ ಆರ್ ಅಬ್ ಮೇರೆ ಸಾಥ್ ಗಾಯಿಯೇ. ಅಬ್ ಮೈ ಆಪ್ಕೋ ಪಲ್ಲವಿ ದಿಖಾಂಗಿ.

ಚಕರಕಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರ ಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕಿ ಚಕಚೋ ಗಿಲಿಗಿಲಿಮಲ್ ಸುಲು ಸುಲು ಮಲ್ ಮಕರಕ ಹುಕುಬುಕುರೆ ಟುಕುಬುಕುರೆ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕಿ ಚಕಚೋ.